ಸಹತರಾಯಿ ವಿನಾಡಿ ಹತ್ತಲ್ಲಿ ಸಹತರಾಯಿ ಹರಿಯಟ್ಟಮ್ಮನೇದೋ ಮೇಮೇ ಅರೆ ಪಿರಿಮಿಲಮ್ಮ ಇಸ್ಸರಿಂದಂಗ್ ಮಂದನ್ನೆ ಮಮ್ ಮಟ ಮೇಕ ಅದಕ್ಕಿನ್ನ ಹಮ್ಮುಣಿ ಮಮ್ಮ ಕ್ಲಾಸ್ ಎನ್ನ ಕಾಲಿಂದ ಸಮರಟಿ ಈಟ ಚೂಟಿ ಕಾಲದ ಬಂದಂಡೆ ಪಂದಿ ಅನುಕೊಟ ಐಕ ಪಾಟ ಪಿರಿಮಿಲಮ್ಮ ತಟ್ಟುವಾಗ್ತಾ ಅಲ್ಲನವಾ ಅದನ್ನೋದ ಮಂ ಕೌದ ಕೇಳ ನಿಮೇಶ್ ನೇ ನಿಮೇಶ್ ಮೇ ಅಪ್ಪ ಎಂಬಂಗೆ ಪ್ಯಾತಿ ಬಂಕು ನಿದಗೆ ನಿಮೇಶ್ ಇದೆ ನೇ ಮಮ ನಿಮೇಶ್ ನಿಮೇ ಮಂಗೆ ತಕೊಟ ಹಾನು ನಿಮೇಶ್ ನಿಮೇನ ನಿಮೇಶ್ಗೆ ಅಯ್ಯದ ನಿಮೇಶ್ಗೆ ಬೂತೆ ಅದು ನೇ ಮಮ ತಮಾಯಿ ಕೌದಾನೆ ಕೌದ ಮನ್ ತಮಾಯಿ ಬ್ಯಾಟ್ಮ್ಯಾನ್ ಐ ಮಂಗಾನೆ ಪಿರುವಿಲಾವಾಯ್ ಮೇವಾಗೆ ಬೋರೆ ಜೋಕೆ ಕಾಕ್ ಮೇ ದಂಗ್ ಮಿಸೇಕ್ ಮೇನೆ ಸೇವಾ ಸೇ ಜೆನ್ ಜಿ ಕಟ್ಟಿಯ ನೀವೇ ದಂಗ್ ಜೆನ್ ಆಲ್ಫಾ ತೆವಿಲ್ಲ ಈಟ ಪಾಸೆ ಬೀಟ ತೀಟ ತೆವಿಲ್ಲ ತಿನ ಕಾಲಿ ತಾಮತ್ ಹಾಯ್ ಎಫ್ ಬಿ ಕಿನ ತೊಯ್ವಾಗೆ ಮೆಸೇಜ್ ಏನೋ ಹಾಯ್ ಓ ಹರಿ ಲಸ್ಸನಾಯ್ ಕೌದ ಮೇ ಮಂದ ಅನ್ನ ಕೆನೆಕ್ದ ಕೆಲ ಗರ್ಲ್ಗೆ ಪತ್ತೆ ಮೆಸೇಜ್ ಕಾಕ್ಯಾಮ್ ಓಯ್ ಅದ ಅನ್ನ ಕೆನೆಕ್ ಹಬೆ ಮಮ ವೆಡಿಯ ಸಮಾಜ ಆತರ ಟೆನ್ನೆನೆ ಕೌದ ಮೇ ಎಕ್ಸ್ಕ್ಯೂಸ್ ಮೀ ಮಮ ತಮಯ ಬ್ಯಾಟ್ಮ್ಯಾನ್ ಪಿರಿಮಿಲಮ್ಮ ತಾಮ ಮೇ ಪಿಕಪ್ ಲೈನ್ ಗರ್ಲ್ಸ್ ಆಟ ಯೂಸ್ ಕರ್ನಾಕಿಲ್ಲ ಮಣ್ಣ ಅತ್ರ ನೆಯ್ಯು ಹಿತಾಗನ್ ಬ್ಯಾ ಹಬೆ ತಿನ್ ತಾಮೇಗ ಕರಣೋ ಮಮ್ಮಿ ಬ್ಯಾಟ್ಮ್ಯಾನ್ ಪಿಕಪ್ ಲೈನ್ ಹೋಗಲಂಟ್ ಮತಾಕರೆ ಅದ ವರ್ಲ್ಡ್ ಬ್ಯಾಟ್ಮ್ಯಾನ್ ಡೇ ಕಿಂದ ಅರೆ ಮತಕನೆ ಗೌತಮ್ ಸಿಟಿ ಕೆ ಯಾರ ಲಸ್ಸನ ದಿಗ ಲಿಮೋಸೀನ್ ಕೆ ಜಿಂಗ್ ಗಾಲ ಹೊರು ಅಲ್ಲನ್ನೇ ಅನ ಬ್ಯಾಟ್ಮ್ಯಾನ್ ಈಗ ಟುಡಿಂಗ್ ಪಿಯಾಂಬಗೆ ಅನ ಗೆನೆ ಅನ ಬ್ಯಾಟ್ಮ್ಯಾನ್ ಐ ತಿಂಗ್ ಅದು ಬ್ಯಾಟ್ಮ್ಯಾನ್ ಡೇ ವಿದಿಯೋ ನಮ್ಕಲ್ಲ ತಿನ ಮೂನ ಹೇತುವಾಗ ನಿಸಾದಕ್ಕೆಲ್ಲ ಮಗ ನಂಗ ಹಣ್ಣೆ ಅಂದೆ ಎಪ್ಪ ಬ್ಯಾಟ್ಮ್ಯಾನ್ ಆದರೆ ಕನ್ನ ಕೊಲ್ಲೆಕ್ ತವ ಈ ಮೇ ಅತ್ ಮೇ ಇನ್ನೇ ಅನೇ ಅಕ್ಕಿ ತವ ಸಿಯೇಟ ಬ್ಯಾಟ್ರಿ ಪರ್ಸೆಂಟೇಜ್ ದೇಖಾಯ್ತೇನೆ ಮಂಗ್ ಜೀವತ್ತೇನೆ ಸಿಯೇಟ ದೇಖಾಯ್ತವ ಪುಲುವಂಗುಣತ್ವ ಲೈವ್ ವ್ಯಾನವ ಬಲನ್ನೇ ಎಂದಾಗ ಮೇ ಮೆಸೇಜ್ ಕಾಪಿಟ್ಟು ದಾಲತೇನೆ ದಿನೆತ್ತ ದಿನೆತ್ತವ ದಿನೆತ್ತ ಅವರು ದಹತ್ರಕ್ಕೆ ಒಂದು ಬ್ಯಾಟ್ಮ್ಯಾನ್ ಒಂದರ ದಾನ್ನ ಮೇಲ ತಮಾಯ್ ಈ ತಿಂಗ್ ಒನ್ ಬ್ಯಾಟ್ಮ್ಯಾನ್ ಲವ್ ಕರನ್ ಕಟ್ಟಿಟ್ಟು ಪುಳುವಂಗ್ ಅದ ಬ್ಯಾಟ್ಮ್ಯಾನ್ ಸೀರೀಸ್ ಕಾಪ ಅರಗಿನ ಬಲನ್ ಹರಿದ ಈಗ ಬಿಟ್ಟು ವಾಟ್ಸಪ್ ಎಕ್ಕ ಒನ್ನ ವಿತ್ತಿನೋ ನಿತರಮ ಸಿಂಧು ಇಲ್ಲ ಮಂಗ್ವಾಡಿ ಕರೆದರ ಕರ್ನೋ ಅನೇದ ಹೆಮಿ ಇತನ ವ್ಯಾತಿನ ಏದಕ್ಕೆಲ್ಲ ಮಂಗ್ಯಾಗಿ ನಮಕಿ ಅನೇನೆ ಸಂದ್ರುವಾನ್ ವೆನ ವೆನ ವೆಲಾವಟಿ ಕ್ಯಾನ ವೆನ ನಮಕ್ ನಮೇ ಅನಿತ್ ಖ್ಯಾಲ್ ಮಂಕ್ಯಾನ ದೇವಣಿ ಖ್ಯಾಲ್ ಹಾರಿ ಮಂಗೊಡಾಕ್ ಆಸ ಸಿಂಧು ತಮೈ ಆಸಮ ಸಿಂಧು ತಮೈ ಚುಟ್ಟಾಕ್ ಚುಟ್ಟಾಕ್ ಬಲಂದ ಮಾದಿಹ ಅನಿವಾರ್ಯ ಈಗ ಸಿಂಧು ದಿನ್ನ ಟ್ರೈ ಕಾಕ್ ದಿನ ಮಂಗ್ ರಾಕಿತ ತಮೈ ಅಪಿಟೇ ಮೆಸೇಜ್ ದಾಲತಿಯೇನೆ ಗರ್ಲ್ ಫ್ರೆಂಡ್ ಬೂಟಾಕ್ ತಿಬ್ಬಕ್ಕೆ ಅನ್ನ ಅಯ್ಯೋ ಕ್ಯಾಟ್ವುಮನ್ ಬೂಟೆಕ ತೇಲವಾಗೇ ಬ್ಯಾಟ್ಮ್ಯಾನ್ ಟ ಹೇತಾನೆಪ ಮಲ್ಲಿ ಒಯಾಟ ಹೊಂದ ಕಲಾ ಕುದಾವೆ ಬ್ಯಾಟ್ಮ್ಯಾನ್ ಕೀಲಕಿಯ ನೆಕ್ ಗ್ಯಾನುಲೋಮೆ ಕಿತ್ರಾಕ್ ತ್ಯಾಗ ನಿನ್ನಕ್ಕೆ ನೆಕ್ ನಿಮೆ ಗ್ಯಾನುಲೋಮೆ ಸಿಯ ದಹಸಕಕ್ಕೆ ಜೀವಿತ ಆಲೋಕ ಮತ್ಕರಾನ ಬೇರ ಗನ್ ಕೊಲ್ಲೆಕ್ ಒಯಾ ಬ್ಯಾಟ್ಮ್ಯಾನ್ ಮಾದರ್ಶ ರೇಟ್ ಗನ್ ಓಕೆ ರಾಕಿತ ಓಕೆ ಮಂಗ್ ಇತಾನೆ ಮಂಗ್ ಕೊಲ್ಲಾಗಿ ಈತ ಹೆದ್ವ ವೆನ್ನತ್ ಪುಲುವಂಗ್ ಹೆದ್ವ ವೆನ್ನತ್ ಪುಲುವಂಗ್ ಹರಿದ ಈಗ ಬಿಟ್ಟು ಮಂಗ್ ಯಾನ ವಾ ಈಗ ಮೆಸೇಜ್ ಹೊಯಾಗೇನ ಅನೇ ಅಕ್ಕಿ ಮ್ಯಾನಿ ಕಾಪಿಟ್ಟು ಲಸನ ಸಾಂಗ್ ಹಾಕ್ದೇನು ಪಿಲಿ ಅಂದ್ರೆ ಕಹಪುಲ ಹೇಳಿದ ಫ್ಯಾಷನ್ ಕೇಚತ್ತು ಮೆಸೇಜ್ ಹಾಕೇವಲ್ಲ ಅದೇನೇ ವಿದಿಯಟ ಒನ್ನ ಪಲಾಂದ ಪಾಸಲ ಗಾವಿ ಪಲಾಂದ ಇಸ್ಕೋಲ ಗಾವ ಲಹಿರು ಗುಣ ರತ್ನ ಮಾವತ್ ಮೆಸೇಜ್ ಕಾಕ್ ಮಾವತ್ ಸಿಂಧು ಒಕ್ಕಿಟ್ಟು ಕತ್ಕರ ಗಾನಕ್ಕೆಲ್ಲ ಲಹಿರು ಮೆಸೇಜ್ ಕೇವಲ ಅದೇನೇ ಲಹಿರು ಹ್ಯಾನ್ಸಮ್ ಅಪೇ ಲಸನ ನೀ ಡಿಪಿಗೆ ದಾಲತೇನೆ ಲಹಿರು ಒಂದು ಸಂಗ್ಲಾಸ್ ಹಾಕೇಮದ ಅಲ್ಲನೇ ಇದು ಕಿಟ್ಟ ಮಾರಲ್ಲ ಇಂದು ಮಠ ತೋಣ ಸಿಂಧು ಮಲ್ಲ ಪಿಟಿಂಗ್ ಮಮ ನಾಯನ ನಾಯನ ಅಕ್ಕ ಎಕ್ಕದುಗಡೆ ಗಾನೆ ಹಬಿ ಸುನೇತ್ ಪುತಾತಿಸು ತದ ಮಗೆ ಅಮ್ಮಗೆ ಪಾಂದಿನಿ ಮಗೆ ಮುಳ್ಳು ಲೋಕೆ ಮಮಗೆ ಅಮ್ಮ ಅಮ್ಮಟ ಶುಭ ಪಾತಲ ಮಠ ವಿಶ್ವಕ ಕೋಣೆ ನಿರೋಗಿ ದಿವ್ಯಕಟ ಅಮ್ಮಟ ಶುಭ ಪಾತ ಅನ್ನ